ಪ್ರಮುಖ ಜಿತಮನೆ ಮೂಲಭೂಷು ಕಹಿರೆ ಕೃಪಾ ಕರೋ ಮುಜೋಪರೆ ಸುಖ ನಿಧಿ ಸಹಜಾನಂದ